ಮನೆ ಮಿಸನ್ನೆ ದಬ್ಬ ಮಗರೇ ರೈ ರೇ ನೆರಿಗರ್ರಿ ಗರಮದಾಸನೇ ಸಾರಿ ರಿಂಗಿ ತಗದಗಿದ ತಗದಿನಿ ನೀದಾನಿ ತಗದಗ